ಹಲ್ಗಿ ಬೋಲತೆ ಬಿತ್ತರ ತಾರ ತಾಲವರಿ ಡೋಲಿತಿ ಗೋವಿಂದ ಗೋಪಾಳ ನನ್ನ ಸಕಾನ ಖಾಲಿ ಧಿಂಗಾಣ.